0: ಮಾಡಾರೆ.
1: ತರತರ ಮೂಲಕು ರಾಜುವ
0: ಮರೊಕ್ಕಸಾರಿ ಮೀರು
1: ಯುಗ ಯುಗ ಮೂಲಕು ಪ್ರಭುವ
0: ಸ್ವರ್ಮೆತ್ತಿ
1: ತರತರ ಮೂಲಕು ರಾಜುವ
0: ಮರೊಕ್ಕಸಾರಿ.

ಹೊರಡಾಲತ ನಿನ್ ಕೊಟ್ಟಿತಿರಿ, ಶಿಲುವನು ನೀವು ಮೋಸುಕು ನೀವು ದಾರಿ ಮಜ್ಜಲೋ ತಲ ತಿರುಗಿ, ಶಿಲುವನು ವೆಂಟನೆ ದಿಂಚಿತಿವಿ, ವೇರೊಕ ಮನುಷ್ಯನಿ ತೋಡಿಚ್ಚಿ ಕಲ್ವರಿಗಿರಿಕಿ ನಡಿಪಿತಿರಿ. ಅಯ್ಯೋ ಪಾಪಂ ವನಲೇದೆ, ಎವರಿಕಿ ನೀಪೈ ದಯರಾದೆ, ಕೋಪಂಗಾ ನಿನ್ನು ಚೂಡಗನಿ ಕೊರಡಾಲತೋ ನಿನ್ನು ಕೊಟ್ಟಿತಿರಿ. ಮೇಕುಲು ನೀಲೋ ದಿಗುತುನ್ನ, ಶಿರಸ್ಸುನ ಮುಳ್ಳು ಪೆಡುತುನ್ನ.